ದಾನೆ ದಾನೆ ದಾನಿ ತಿರುಗಿದ ಗದಿಗಿನ ದಾದಿದ್ದಾದಿದ್ದ ತಿರುಗಿದ ಗದಿಗಿನ ದಾದಿದ್ದಾದಿದ್ದ ತಿರುಗಿದ ಗದಿಗಿನ ದಾದಿದ್ದಾದಿದ್ದ ತನದೇವ್ ತನದೇವ್.